0: harä ha *441# å rikane he kä ndå *441# hau nä ho maå ndå mothe marä niä gwitå ndirä cå cå na ndirä guka mä ena yerä tå tihanaine ka nä tå hanaine ä ndagä tarä nä å rä cå cå erä
1: aca
0: cå cå endä ndå rä wakwa å mwanjohi na kwa kwanyu ä guka
1: ona guka
0: marä erä
1: marä erä
0: aia nä twakä hanana
1: nä twahanana
0: rä u he cå cå ä nä onaga tarä cå cå aya othe nyonaga tarä cå cå rä he å rä a å koragwo nguhä rä irie må no wä tagwo cå cå wa munyu
1: å cio nä wa bata
0: cå cå wa kenya njui cå cå wa mbå rå cå cå å yå harä a ngenagä ria rä ä no boni hiri ä no nä yo ahå thagä ra
1: nä guo
0: angenagia ta kä akä njä ra nä irathirire må rä a kuo arä korwo ndarä bi ena mä aka 83 85 no mä taga wakenya njui kaä ku kaä wä nja
2: aimagaria må geni å nä nyina wa mwangi
0: o nä aimagaria må geni helo nä tå gå kä ario kaä bon mwä re ndä ciarehwa kagä ra ndawa ciake nä imå teithä tie
2: nä
0: imå teithagia må no ndaturagwo nä magå rå ngai akå rathime na å geithanie kå u guothe
2: nä
0: kå geithania aya angä å ka nä må tumia å rä a å korwo maikara nake etagwo wa mwangi I think wa mwangi if I'm not wrong kå rä a munyu Naivasha mwä ciringä rä na rä korwo imaho hakuhä nake na nä må tumia nyendete må no å ciarä te Patrick Kinyanjui å rä a å ciarä te Edith Wanjiru and Patrick Edith Wanjiru Lawrence Wanjiru Wamburu and John Kamau å yå wanjirå rä u githä tuä nyina wa kä nyua etagwo nyina wa kä nyanjui ena mä aka 85 må hurå wa riå a and she strong boni hiri no ya må teithirie na rä rä nä athiä agä kå yå he andå athiä agä kå yå kuoya ndawa
1: nä guo
0: anyue no igä re nä å guo boni hill ngai atå rä a kå rathimä
1: te
0: haha hatä rä na drama na hatä rä atä kä nä å ndå å horo wa ma nä kä o ngwä raga ndereti rä a tå korwo nacio tå keria na ndagä tarä tå rahutia we wä hau thä iniä we å raigua rä u nä hä ndä wokä ra å rä a ndagä tarä igaga å rä a tarågwo nä må thuri okä raga ta ndege na må thuri å cio atå mire theke må no å ngä nake agä ithagia andå nagä nauge nä må ndå ndärahe gä tä ä o nä kå nyitä rä ra moko rekei twoe thimå na ihenya kameme hallo ä no ici haha ndawa ici na ndi no wa muti unmuti kameme hallo
3: Hello.
0: Uhoro waku?
3: Mwega muno gathuki.
0: Wĩtagwo atĩa mwana witũ?
3: Njĩtagwo Mary kuma Nyandarua account.
0: Aha.
3: Ngoria ndagĩtarĩ matũ makwa mena thĩna wa kũigua ĩ.
0: Matũ mena thĩna wa kũigua?
3: Ĩ magakira makahingĩka ũkaigua ningĩ nĩ maraigua ũguo ũkaigua vu thĩna nĩ.
0: Thĩna nĩ kĩ? Ah ndoi. Yabi. Kameme, hello.
4: You have received a reverse call.
0: Kaidahinya yetare. Oi pole tageria rĩngĩ ngwendaga gå kwera ndahinya namba inya handå hemwe kameme hallo kameme hallo
4: you have received a reverse call
0: andå hahinya ĩmwe ũguo wĩ mwega ĩ wanjĩ ra ngå hå rä re
5: mwega må no
0: wĩ tagwo atĩ a
5: ĩ tagwo kamau
0: kamau
5: kamau
0: wĩ kå
5: mbagrĩ
0: atĩ
5: mrĩ nyerĩ
0: aha
5: nyerĩ
0: gä thiĩ na mbere kamau kameme hallo
6: kameme hallo
7: hallo
0: ũhoro waku
6: ũhoro waku
7: mwega
0: wĩ tagwo atĩa
7: mwega
6: wĩ tagwo atĩa
7: thoni
0: horia kameme
6: horia kameme
0: irĩ na thaa kameme hallo
4: å
0: ngä ka tega thä må thoni å guo kameme hallo å horo waku wä tagwo atä a na wä kå na wä na mä aka igana ehe ehe
8: na
0: ũ kena mĩeri igana
8: kena mĩeri ĩtatũ
0: kau no muhaka koge nyodo mwene, ya left kana ya right
7: left ni right korofia
0: aha
7: right ni eta right korofia kana no goro de na thema
0: all right ni we wa githuri kene kana githuri kenini
7: kenini
0: okay reke tuirwo no ndo no ni karak ni re ino emwe ni re mairia wega vio I
7: ina mwene re mairia si ina jere
0: Tarekia juri atiriri uramenya atia tondu gakagucia gatironga
7: Kagucia ena jeani tarekorokia
0: Haya tareka ne tokwirwo Thank you mami wito Hello Kameme Kameme hello Tarorai kaloje kiga korago haha Gakorago gakathomo kanini tareke ngura ni kariku Ungihura thimu uhure thimu urege kwaria na ne yaingira ugikaingira ringi niguikara na tondu no ahura thimu twarie ri ndohorie Kameme twarie uiguike the othe wiragwo ni andu ngai uigure kiruthia Kameme athuki 0702966126 0702966122 sms ni 20014 sms ni 20014 ada gitari ni ino
1: 0719
0: Noandika 0719 222 7 0 0 7 0 0 0 7 1 9 0 7 1 9 2 2 2 2 2 7 0 0 7 0 0 wako wengi si huyo peke yake yako na makosa alright MC Buru wa Ebenezer santa sana nafiki mtu diyo haha jangu goku no Kameme jikirete Kameme gedhiria doc muno doctor nwa gaithio
1: nda gaithika muno muno
0: I am mimi nilitendwa hadi alitebea na my sister pole sana shoni message mwa siri ya siya kutu kwa hau be kaito e thimu na ihe nyana gurika ni star 440 eneriku star 441 hash star 441 hash igira hau veni idhari eri aduma na magima tatoro na umareo na ido tarike ngabu kigureka na ihe nyakitu hapa haraka haraka tu hena naba inya na nabaire nabaire na gritu wadi cash cash mpesa na naba inya ena school fees gritu wadi fai isio ni ureki rothi mwini ya mpesa isi gire ni kire okuweda no giuga isio wagura dhini wadho kore do okuweda wikiroba do sili obesa no cash cash ni nabayo igire na naba inya dare kia star 441 hash heke doku uwa gego kura gogo kura fiwa teno to food dhani
1: No gwetire mirimu ira tuthondekaga kwa Eden Clinics. Naihenya.
0: Ndukireke ona twike atiriri. Toa icigire unyitithanie mothe.
1: Thank you.
0: Thani ciathira. Kameme hello.
5: Thani ciathira. Kameme hello.
7: Yeah, hello.
0: Hello, we mwega.
5: Hello. Hello, we mwega.
0: Bai to doarie, gai, eingerire. Ai, gajira ima doitu. Ngo nugo tuira gutuke. Tuke menya ya 2027 mukona tari theru. Hello Kameme.
7: Abuke mwega.
0: De mwega muno ndire na uru maitu. De mwega. Na dake gaide ka usia gukite na ngeithi. Na zidikia dagio ni ndacio ya. Kameme hello.
7: Hello.
0: Uhoro waku?
7: Ni mwega.
0: Karibu sana.
7: Tomo zoni.
0: Na ni jitako gabuke mundu.
7: Kara
0: kwa kera
7: merieta kara kinye merieta
0: datu. Aha. Na
7: sweat sana.
0: Kana sweat sana.
7: Oh.
0: Ni kanono.
7: Eh?
0: Ni kanoru. Kanene to anote ato ebere menene.
7: Asha.
0: No kana mwili tu ya kawaida merieta datu.
7: Atikinye eti wega.
0: Aha. Sawa sawa. Kirekereri. Neke tuiro ni dagitari.
7: Oh.
0: But I think gufigina ni kawaida. Wikara kaku?
7: Ina ikuru fuani.
0: Kui urugari muno kuu?
7: Kimono.
0: Okay, sawa. Hello, Kameme.
7: Hello.
0: Uhoro waku? Eh.
7: Kisinta?
0: Eh?
7: Kisinta?
0: Ate?
7: Kisinta?
0: Ate nefita?
7: Jacinta.
0: Oh, Jacinta.
7: Eh?
0: Uhoro waku Jacinta.
8: Mwaga.
0: Jira.
8: Ane kumaya kena goku.
0: Karibu sana. Aha.
8: Ale.
0: Nidugethi na bere. Jacinta.
8: Ala.
0: Drage kuigua.
8: Ah,
0: okay. Thank you netwarekia na ciuria ne nyingi ndie na matha na noigua no ungiuria ciuria ungihura thimu uria ciuria ciothe dagitari ni mukwaraniria nake na nwagithie muno dagitari ni panora ina ndamo na namba yake ndameona mutumi uria witu wotuku wa kuria Saudi Arabia etagwo Ann wa Royal Remnants ani wa Royal Remnants Ngaithe kemu na muno an madam an ekure Saudi Arabia the public kada the kingdom of Saudi Arabia kouni kuware aniwa remnants asanta sana aniwa royal remnants the nabrena utaithia na jireo yaku jega ya utaithia na ngai twathia na brena gukuonekanira ugutulete ne hena mudu kuria ukure wa tanto sokiye unititania na thimu na tuthiete
1: ni horo wa
0: na kuria mukaro karu ucio
1: thengi muno adu acio mena ciuria cia twana tunini wabere mamenye tutirigitaga twana tunini no ucio wigirigiri Esther arori horo wa nyondo emwe ndira ikurukia iria no athie

gäkä gä aga tatå thä inä wa rwä mbo rå rå Alan Jackson akä heana rå gano rwa ithe na nä kaå ndå rä mwe heanaga å guo agatuä ka emotional tondå augaga ithe mä aka yagä thianga he handå hagä kinyire akä nyitwo nä condition ya mwä rä na nä condition yanyitä te ona ithe rä u guka we wa Alan na nä condition ĩno ĩracokire kå nyita Alan Jackson onake mä aka yathianga condition ya nerves thä inä wa mwä rä na Alan thä inä wa rwä mbo akauga the condition made it hard just to walk and stand the same situation Alan Jackson ekorete må thenya wo må thä onake arä ona condition ĩyo yarä na ithe na gukawe agĩkorwo nĩ ũrahotire kwĩrorera show yake nĩ ũranotisire thĩinĩ wa stage Alan ona arũgama ndagĩka iria arahotire kũrũgama no nginya aigĩrwo kanyamũ ga gwĩtirania size ya stool tondũ angĩhota kũrũgama ihinda inene nĩ ũndũ wa condition ĩyo ya gũkorwo nerves ciake ciĩna thĩna ũguo magũrũ ona ũngĩmũrora agĩthiĩ nĩ ũkuona ti mũthiĩre ũrĩa wa ũrĩa mũĩ na moko na rĩmwe nĩ atuĩkaga very emotion wake hana rũgano rũu tondũ rĩu nĩ condition yarĩ na gukawe yarĩ na ithe na rĩu enayo na madagĩtarĩ makauga gũtirĩ ũndũ mũnene ngĩkwo no ĩmanĩnjirwo bahati akauga you can't break the spirit of a small town southern man